ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆ